ಅದೇ ಬಸ್ತೆ ತಪ್ಪದೇ ಕೇಳುವ ಕಿಚ್ಚೇನ ಕೇಳುವಿಂದ ಹರಿದು ಬೆಲೆ ಶವ ನಿಮ್ಮ ಕೇವೆ ದೇವಾ ಬೇಬಿ.